0: ಮೋಸೆ ಮಿಲ್ಲಣಿಯಾಯೋ ಶಂಕರ ಭಂಡಾರೆ ಮುರಬಿಯ ಮೋಸೆ ಮಿಲ್ಲಣಿಯಾಯೋ ಶಂಕರ ಭಂಡಾರೆ ಮುರಬಿಯ ಮೋಸೆ ಮಿಲ್ಲಣಿಯಾಯೋ
1: 100 FM, the station for music.